ಭರತ ಪಾಗ ಪರತ ನೈ ಪರಣ ಜಾಂಜರ ಜನಕ ಜನ ನನ ನನ ತನ ನ ದೃದೃ ದೀಂತ ತೋಂ ತನ ನನ ನನ ಛನ ನನ ನನ